0: ಮೇಲೆ ಅಂಸಂಗೆ ಮೆಂತೂತ್ ಎಂದಾಗೆ. ತೆವೆ ಗೋಲಿ ಬೇಡ್ಕರಾಗೆ ಆರ್ ಉಡ್ಪಿನ್ ಸಂಘೆ ಡೇರೆತಿ ವೆರ್ರಾಗೆ. ತೆವೆ ಉಡ್ಪಿನ್ ಸಂಗ್ತ ಕಾಕಾಲ್ ಚೂಡಿ ಕೆಲೆ ಪೊಕೊಮ್ಮೊಗೆ. ಉಡ್ಪಿನ್ ಸಂಘೆ ಬೆಲೆ ನಾತ ಇಸಾಬು ಮರಿ ಗೋಲಿನ್ ಸಂಗ್ ಪತ್ತಿಗೆಲೆ ವೆರ್ಮೊ ಗಾಟೆ ಎಂದಾಗೆ. ಆರ್ ಉಡ್ಪಿನ್ ಅಡಿಸುಡಮ್ಮೊಗೆ ಇನ್ ನಾತೆಂಗ್ ಗೋಲಿನೆಂದೆರ್ಮೋತ್ ಎನ್ಮೊಗೆ ಎನೋಡೆಲ್ ಉಡುಪ್ ಪೊಕೊಮ್ಮೊಗೆ. ಕಾಕಾಲಿನೆರ ಇದುಂಗ್ ಬೆಲೆ ಏದಿ ಚಿಲ್ಲಗೆ ಚಾಯುಂಗ್ ನಾಯುಂಗ್ ವೆದೋಯಿ ಅದುಂ ಈನ್ ಬೆಲೆ ಅಂಸಂಗೆ ಮೆಂತೂತ್ ಎತ್ತೆನರು ಆನ್ ಬೆಲೆ ಕಾಕಾಲ್ ಸಂಗೆ ಮೆಂತೂತ್ ಎನ್ನಿಗೆಲೆ ಎಂದ್ರಮ್ಮನ್ ಎಂದಾಗೆ. ಕಾಕಾಲ್ ಉಡುಪಿನ ಪೊಕೆ ಆಗೆ ಗೋಲಿನ್ ಬೆಲೆ ಎತ್ತೋಡ್ ಎತ್ತೋಡ್ ಅಪ್ಲು ಸಂಗ್ ಬನಾಸ್ ಮೆತ್ತೋತ್ ಅದ್ ಎತ ಚಲಾಕ್ತಿ ಮೆಂದ ಅದ್ ಎತ ಅಂಸಂಗೆ ಮೆನುಂಗ್ ನಮಿತಾ ನಾತ ಬೆಲೆ ಗಡ್ಬಡ್ ಬನಾಯ್ತಾ ಎಂದಾಗೆ. ಬೆಲೆ ಉಡುಪ್ ಕಾಕಾಲ್ ಪಾಟೆನ್ ಪತಾಯಗೆ. ತೆಬೆ ಅನಾತಿ ಕಾಕಾಲ್ ಉಡ್ಪಿನ್ ಆತ್ ಸೆನೋಡ್ ಬೆಲೆ ಆಡೆ ತಿಡೆ ರಾಕ ಸಾಜಮೋಗೆ. ಸಾಜಿಯಾಗೆ ಉಡುಪಿನ್ ಗೋಲಿ ನೂಲೋಡ್ ಚರ್ ಕುದಿಯಾನ್ ಲೆಕಟ್ ಊಬಿ ಕೆಲೆ ನಿರ್ಬೆ ರಿಜಾನ್ ಕಟ ಮೆತ್ತಗೆ. ಆರು ಅದೇತೆನ್ ಕಾಕಾಲ್ ಪಾಟೆನ್ ಪತಿಯ ರೋಜೆ ಉಡುಪಿನ್ ಗತಿಯಾಸ್ ಗತಿಯಾಸ್ ಮೆನ್ಮೊಗೆ ಎಂಗೊಟ್ಟೋ ದೀನ್ ಗತಿ ಆಯ್ತಾರು ಒಕ್ಕೇಸ್ ಬೊರೆ ಆಯ್ತಾರು ಉಯ್ಯಾಗೆ. ಚಮ್ರೆ ಜೊಂದ್ರಲ್ಲಿ ತಿನ್ನು ಎಂದಾಗೆ. ಆರೋ ಗೊರ್ಲೆತಿ ಉಯ್ಯಾರು ಬೆಟ್ಟ ಆಯ್ತಾಗೆ ಜೊಂದ್ರಲ್ಲಿ ತಿನ್ನು. ತೆವೆ ಸೆನಾಮ್ ಎನ್ನಿ ಉಯ್ಯಾಗೆ. ತೆವೆ ಉಡುಪ್ತಿ ಯಾರೆರ ಆರು ಜೊಂದ್ರಲ್ಲಿ ತಿನ್ನು ಗೋಲಿನ ಸಂಗೆ ಸೆಂದಾಗೆ. ಸೆಂದೋ ಎರಡು ಗೋಲಿಗೋ ಚಲಾಕ್ತಿ ಮೆನ್ಮೊಗೆ ಉಡುಪಿನ್ ಉಯ್ಯಾರು ಜೊಂದ್ರ ಗೊರ್ಲೆ ಬೆಟ್ಟ ಆಯ್ತಾಗೆ. ಉಡುಪ್ ಗೋ ಜೊಂದ್ರಲ್ಲಿ ಚೂಡಿ ಬೇಡ್ಕ ಎರ್ರ ಆರು ಜೊಂದ್ರಲ್ಲಿ ತಿನ್ನು ಪತಿತಾಗೆ. ತೆವೆ ಗೋಲಿ ಪಾಟೇನ್ ಚುಡಮೊಗೆ ಈ ಉಡುಪ್ ಆರು ಗೊರ್ಲೆ ಜೊಂದ್ರಲ್ಲಿ ತಿನ್ನು ಪತಿತಾಗೆ. ತೆವೆ ಮಂಜ ಮುಂದಿ ಪಾಂದ ಗೊರ್ಲೆತ್ ಮಂಜಗೋ ಮುಂದಿ ಪಾಂದ ಮಂಡಾಚ್ ಮೆಂದಿದ್ಗೆ ಗೊರ್ಲ ಬಿತ್ರಾಮ್ ಪಾಂದ ಮಂಡಾಯ್ತಾನು ಉಡುಪ್ ಪಾಂದೆ ಸೆನ್ನಿಗೆಲೆ ಸಿರಂಗತ್ತಗೆ. ತೆವೆ ಸಿರಂಗ್ಯಾನ ಚೂಡಿಗೆಲೆ ಚಲಾಕ್ ಗೋಲಿ ಲಾಪಿ ಚೆನ್ನಿ ನಿರ್ಬೆ ಬೇಡ್ಕ ಎರ್ರಿ ನವಮೋಗೆ. ಬಿಚಾರಾಟ್ ಉಡುಪಕ್ಕೆ ನಿರ್ಬೆ ತಿರಿಯು ಮುರಿಯಾಯ್ತಗೆ ತಿರ್ಕು ಮುರಿಯಾಯ್ತಗೆ. ಬೇರ್ ಗೋಲಿ ದಾದಾ ವೇರಾನಿನ್ ಬಚಾ ಪೆತಚಾಜಿ ಆನೆನ್ನಿ ಪಾಂದೆಲ್ತಿ ಆನ್ ಪಟ್ಟೆನ್ ಅನಿನ್ ಚಂಡಾಪ್ ಎಂದಾಗೆ. ಎನ್ಮೊಗೆ ಉಡುಪಿನ್ ಅಡಿಯಾನ ವೆನ್ನಿಕೆಲೆ ಗೋಲಿ ಕಿಂಡಿ ಲೆಗ್ಗೆ ವೆರ್ರಾಗೆ ಅರು ನವ್ಯಾಗೆ ಆನಿ ನಿನ್ ಪಾಂದೆ ಸಿರ್ಕುಕ್ ಮಾಟೆಂದ್ರೆ ಎನ್ಮೆಂದಾನ್ ಇನ್ನಿನ್ ಎಬ್ಬೆ ಏದ್ ಚಂಡಾಯ್ತಾಯ್ ಎಬ್ಬೆ ಗೋಡೆ ಉಂದಿಯಾನರು ದುರುಸ್ ಕೂಯ್ಯಾನ್ ಅಡಿಯಾನ್. ತೆಬೆ ಗೊರ್ಲೆತ್ ಮಂಜ ವೆರ್ರಾದರು ಇನ್ನಿನ್ ನನ್ ಕಿತಾಯ್ ತೆಬೆ ಆನಿನ್ ಚೆಪ್ಪುಲ್ ತಿಂದಾನ್ ಎಂದಾಗೆ. ಗೋಲಿನ್ ಪಾಟೆನ್ ವೆನ್ನಿಕೆಲೆ ಉಡುಪ್ ಅದ್ದಿ ಅಡಿಯಾಗೆ ಅಡೆಗೋ ಕಾಕಾಲ್ ಸತ್ತೆ ಪೊಕತಾನ್ ಕಾಕಾಲ್ ಪಾಟೆನ್ ಪತ್ತೇನ ಗೋಲಿನ್ ಪಾಟೆನ್ ಪತ್ತೇನ್ ಎಬ್ಬೆ ಅನ್ ಮುಂದೆಲ್ ಸಾಮಿ ರುಂದತ್ತಮೆಂದ ಅನಿನ್ ಏದ್ ಬಚಾಯ್ತಾ ಬೇ ಎನ್ನಿಕೆಲೆ ನಿಕ್ಕೆ ಅಡ್ಮೊಗೆ ಗೋಲಿ ಅದು ಅಡೆಯಾನ ಪೇರ್ ವ ಕಾಕಾಲ್ ವೆತ್ತಗೆ. ಆರು ಕೆ ಕೋಲ್ತಿ ಏತ ಉಡುಪಿನ್ ಅಡೆಯಾನ ತೆಬೆ ಅತೆ ಉಡುಪಿನ್ ಕಾಕಾಲ್ ಕೌಡಮೊಗೆ ಅನ್ ಪಾಟೆನ್ ಪತ್ತೋತೈಕೆ ಗೋಲಿನ್ ಪಾಟೆನ್ ಪತ್ತೋತ್ ಎಬ್ಬೆ ಇನಿನ್ ನಾತ ಗರಾತಿ ಎಂದೆರ್ನ ಸಾಮಿರ್ ಮುಂದೆ ಲೆಂದ್ರಿಗೆಲೆ ಉಂತಿಸ್ ಕಟ್ಟ ಎನ್ಮುಗೆ. ಎಬ್ಬೆ ಆನೆ ತಪ್ಪಕೊ ಡಾತ ಸಾಧ್ಯಬೆ ಬಾಚಿಯಾತ್ ಚಿಲಾಡ್ ಬಚಾತ ನೀನು ಎಂದಾಗೆ. ತೆಬೆ ಉಡುಪ್ ಓ ಎಂದಾಗೆ ಮತ್ತೆ ಕಾಕಾಲ್ ಮೇರ್ ಪೊದಿ ಉಂದಿ ಕೆಲೆ ಚುಡಮುಗೆ. ಗೋಲಿಯಕ್ಕೆ ಡೇಂಗ್ತಿ ಅಡ್ಮುಗೆ ಗೋಲಿ ಅಡಿಯಾನ ವೆನ್ನಿಗೋ ಗೊರ್ಲೆತ್ ಮಂಜ ಬರ್ತು ಟೇಂಗ ಪತ್ತಿಗೆಲೆ ವೆರ್ರಾದಿಗೆ. ಕಾಕಾಲ್ಗೆ ಉಡುಪಿನ ಪೊಕ್ಮೆಂದುಗೆ ಗೊರ್ಲ ಮಂಜ ವೆರೋಡ್ ಚಯ್ಯನ್ ಲೆಕ್ಕಟ್ ಕಿಟುಕ್ರೆ ಡಿಡ್ಡಾಗ್ರೆ ಮಡ್ಮೆಂತೇವೆ. ಉಡುಪ್ ಚಂಜನ್ನಿಗೆಲೆ ಗೋಡಕೆಲ್ ಈರ್ತಾದ ಈರ್ತೆದ ಈರ್ತೆದೆ ರೋಡ್ ಇನ್ ಅನಾತಿ ಚುಲ್ಟಿಕೆಲೆ ತೂಲ್ ಎನ್ಮು ಮೆಂದುಗೆ ಅತೆ ಕುಡುಪ್ ಚೈಯಾನ್ ಲೆಕಟ್ ಮೆಂದಾಗೆ ಗೋಡಕೆಲ್ ಈರ್ತಾನು ಪೊಟ್ಕ ಚುಲ್ಟಿ ಎಚ್ಚೆ ತೂಲಿಯಾಗೆ ಗೊರ್ಲೆ ಗೊರ್ಲ ಮಂಜಗೋ ಎಚ್ಚೆ ರಿಚ್ಚೆರಾದಿಗೆ ಅರು ಉಡುಪ್ ಚೈಯಾನ್ ಲೆಕಟ್ ಉಡುಪ್ ಮೆತ್ತ ಅರು ಚುಲ್ಟಿಕೆಲೆ ತೂಲೊಮು ಎಂದಾದಿಗೆ ಆರು ಬೆರ್ತು ಟೇಂಗ ಪತ್ತಿಕೆಲೆ ಕಾ ಬಡಿಯ ಟೇಂಗ ಕಾಯಿ ಬಡಿಯನ್ನು ಪತ್ಮೆಂದಾದಿಗೆ ಅರು ಅದಿ ಬಡಿಯ ನೋಡ್ ಅಡ್ಗುನ ಏಕೆ ಆದಿಗೆ ಅಡ್ಗುನ ಏಕೆ ಅನು ಉಡುಪ್ ಗೋ ತೂಲತ ಉಡುಪಿನ ಬಡಿಯ ಏಯೋಯ ಚಲಾಕ್ ಗೋಲಿ ಗೋಡೆ ಉಂದಿ ಜಮ್ಮ ತಮಾಸ ಚುಡೊಮುಗೆ ಅದಿ ಚಲಾಕ್ ಗೋಲಿನ್ ಬಡಿಯ ಚೆನ್ನಿ ಕಾಣ್ಪಟ್ಟಿತಿ ಪೊರ್ಸತಗೆ ತೇವೆ ಪೊರ್ಸಾನು ಗೋಲಿ ಸಂಬಾಲು ಕೊಡೋಯ ಅರು ಅನ್ನಿ ಚಿಮ್ಮಸೆಂದಗೆ ಚಲಾಕ್ ಗೋಲಿ ಉಡುಪಿನ್ ನನ್ಕಿ ಚೆಪ್ಪುಲ್ ತಿಂದಾನಿ ಸಾಬ್ತಿ ಗತಿ ಆಸುಕೆಲೆ ಎಂದ್ರಿಗೋ ಮೆತ್ತ ಪೇರ್ಬೆಲೆ ಅದಿನ್ ನನ್ಗು ಕೊಡೋಯ ಅರು ಉಡುಪಿನ್ ಚೆಪ್ಪುಲ್ ತಿನ್ನು ಕೊಡೋಯ ತೇವೆ ಅದಿ ಉಲ್ಟಾ ಅದಿ ಗೋಲಿ ಚಾಯ್ ಕಟ್ಟಗೆ ಚೂಡರ್ ಪೊತ್ತೆರ್ ಪೇತೋರ್ ಏಕೆ ದಾದೇರ್ ಬೈಯೇ ವೆತ್ತೊರೆಕೆ ಉಡುಪಿನ ಚಲಾಕ್ ಗೋಲಿಯ ತೆನ್ ಗತಿ ಆಯ್ತ ಅರು ಉಯ್ಯಿಕೆಲೆ ಪಾಂದೆತಿ ಚಿರ್ಕಿತ ಬೆಲೆ ಉಡುಪಿನ್ ಮೇನ್ತಿ ಗೋಲಿನ್ ಲೆಕಟ್ ಕಪ್ಟಿ ಚಾಲ್ ಚಿಲಕ ಅದುಂ ಅಚ್ಚಲ್ ಉಡುಪು ನಾ ಏರೋಯ ಅರು ದೃಶ್ ಪಾಂದೆಲ್ತಾರ್ ಪುಸ್ಕಾಯ್ತಾರು ತೂಲತ ಅರು ಅದಿನ್ ತಿಂದಾನ್ ಸಾಮಿರ್ ಉಲ್ಟಿಕೆಲೆ ಗೋಲಿನ್ ತಿಂದ ಉಲ್ಟಾ ಗೋಲಿ ಚಾಯ್ ಕಡಿಯ ಎಬ್ಬೆ ದಿಂತಿ ಅಮ್ ನರ್ಮಂಜಬೆಲೆ ಇತ್ನಿ ಚೆನ್ಮೋರ್ ದುರುಸ್ ಮೇಲಂದ ವೇ ತಿತಿಸ್ ಉಂಟಿಸ್ ದುರುಸ್ ಉಡುಪಿನ್ ಗೋಲಿ ಪಾಂದೆ ಚಿರ್ಕಿತಾನ್ ಲೆಕಟ್ ಚಿರ್ಕಿಟ್ ಕಡಮೋರ್ ಅರು ಗರೇತಿ ಪಟ್ಟಿತಾರ್ ತೆವೆ ಅಪ್ಲೊ ಜ್ಞಾನ್ತಿ ಮೆನ್ನಿಕೆಲೆ ನಾ ತಯಾರಿಕ ಕಾಮ್ ಭೂತ ಸಾಜಿಯಾನ ಅರು ಏದ್ ಬೆಲೆ ನಾತ ಬೆಲೆ ನಾಯ ನೋಡೆ ಆ ಹಾ ಎಂದಾನ್ ಎರಾ ನಾಲೆ ಗೋಲಿನ್ ಅರು ಉಡುಪಿನ್ ಡಗ ಪೊಕ್ಯಾನ್ಲೆ ಕಟ್ತ ಪಾಠ ಎರು ನಮಿತ ತೆವೆ ನಾತೊತ್ ಬೆಲೆ ಸಾಬ್ ಸಾಜೋಡ್ ಜ್ಞಾನ್ ದ್ಯಾನ್ತಿ ಮೆನ್ನಿಕೆಲೆ ಸಾಜಿಯಾನಗೆ
1: ಹಾ ತೋ ಅಪನ್ ಮನ್ ಸುನ್ಲಾಸ್ ಧುರ್ವಿನೆ ಹಲ್ವಿ ಕಹಾನಿ ಅವರಿಗೆ ಸುನಾತರಲ ಶ್ರೀಮತಿ ಮಾಲತಿ ಕಶ್ಯಪ್ ತು ದಖಾ ಅಸನಿಯಾಯ್ ಮೋಚು ಮಾಟಿನೆ ಬಲೆ ಆಮ್ಚು ಸಂಸ್ಕೃತಿಕೆ ಆಮ್ಚು ರೀತಿನೀತಿಕೆ ಜಾನ್ತೋರ್ ಸಮಜ್ತರ್ ಗೊಟೊಕ್ ಮೌಕಾ ಮೀರೆಸೆ ಕಸನ್ ಬಲ್ಲೆನೆ ಆಮ್ಚು ಸಂಸ್ಕೃತಿ ಕೆ ಭೂಲೊಕ್ತೆ ಗೆಲೆನೆ ಆಮ್ಚು ರೀತಿನೀತಿಕೆ ಭೂಲೊಕ್ತ ಗೆಲೆನೆ ಕಿತ್ಲೊ ನುಕ್ಸಾನ್ ಆಮ್ಕೆ ದಖುಕ್ ಲಾಯ್ ಹೊಯಸೆ ಜಸನ್ ಕಿ ಅಪನ್ ಮನ್ ಜಾನ್ಲಾಸ್ ಸುನ್ಲಾಸ್ ಎ ದಹೇಜ್ ಬಲೆ ಗಾವನೆ ಅಮರ್ತೆ ಜಾತೋಕೆ ಕಿತ್ಲೊ ಆಮ್ಕೆ ತಕ್ಲೀಸ್ ಹೊಯಸೆ ತು ಏಯ್ ಸಪಾಯ ಗೂಡ್ ಬಾತ್ ಮನ್ಕೆ ಆಮಿ ಆಮ್ಚು ಮೋಚು ಮಾಟಿ ಕಾರ್ಯಕ್ರಮನೆ ಜಾನುಕ್ಲಾಯ್ ಮಿರೆದೆ ಸುನ್ತೆ ರಹ ಜಾನ್ತೆ ರಹ ಆರು ಆಮ್ಚು ಸಂಸ್ಕೃತಿಕೆ ಬಚಾತೊ ಕಾಜೆ ಉವಾಟ್ಕರ ಸಪಾಯ್ ಕೆ ಸೇವಾ ಜೋಹಾರ್.